ಎಲ್ಲೋಡನೆಯ ಲಹಕಿ ಮೃದಂಗ ಕನಕ ಸೆತ್ ಸೆತ್ ಸೆತ್ ಸೆತ್ ನಗಿನ ದೇಶ ದೇ ಸಗನ್ ನದಾದ ಇಟ್ ಸೆತ್ ಸೆತ್ ಸೆತ್ ಸಡನ್ ಸಚ್ ಸಟ್ ಸಗನ್ ಕಾ ಸಗನ್ ಕಾ ಇಟ್ ಸಚ್ ಸಟ್ ಸಗನ್ ಕಾ.